ದಸರಿಸದ ಸರಿಸದ ಸರಿಸದ ಮದಸದ ಮದಸದ ಮದಸದ ಮಾ ರಿಮದ ಮರಿ ಮದ ಮರಿ ಮದ ಮರಿ ಸರಿ ಮರಿ ಸರಿ ಮರಿ ಸರಿ ಮರಿ ಮಾ ರಿಮದ ಮರಿ.